kwa sori wo kwa wo pesuku papa do ba ko wo kwa sori dia so bia ye eh ni nyina ye mepa cha so bia nye ya so bia na ye asomo asori nyame wo ne be kiro nyame mu ohu nyame no eno na ye eti papa no ka dae ni kire me eni de bible ka pepepe unwi bimpo amika se wo nyame yi heavy a kire da ba wa fanzo we ye dae keke titi fo